ಯಂ ಇಯಮಗಾದಗಾದಿಯಮಿಯಮಗಾತ್ ಅಗಾಧಿಷನ ಧಿಷನ ಗಾದಗಾಧಿಷನ ಧಿಷನ ಬರೆಹಿರ್ ಬರೆಹಿರ್ ಧಿಷನ ಧಿಷನ ಬರಿಹಿ ಬರಿಹಿರಚ್ಛಾಚ್ಛ ಬರಿಹಿರ್ ಬರಿಹಿರಚ್ಛ ಅಚ್ಛ ಮನುನಾ ಮನುನಾಚ್ಛಾಚ್ಛ ಮನುನಾ ಮನುನಾ ಕೃತ ಕೃತ ಮನುನಾ ಮನುನಾ ಕೃತ ಕೃತ ಸ್ವಧಯ ಅಸ್ವಧಯ ಕೃತ ಕೃತ ಸ್ವಧಯ ಸ್ವಧಯ ವಿತಷ್ಟ ವಿತಷ್ಟ ಸ್ವಧಯ ಅಸ್ವಧಯ ವಿತಷ್ಟ ಸ್ವಧಯೇತಿ ಸ್ವಧಯ ಅತಷ್ಟಾತೆ ವಿತಷ್ಟ ವಿತಷ್ಟಾತೆ ವಿತಷ್ಟೇತಿ ವಿತಷ್ಟ ತೇ ತ ಆವಹಂತಿ ವಹಂತ್ಯಾವಹಂತಿ ವಹಂತಿ ಕವಯ ಕವಯೋ ವಹಂತಿ ವಹಂತಿ ಕವಯ ಕವಯ ಪುರಸ್ತಾತ್ ಪುರಸ್ತಾತ್ ಕವಯ.

0: ಬಾಹುಭ್ಯಾಮುತ್ ಬಾಹುಭ್ಯಾಮಿತಿ ಬಾಹೂಭ್ಯಾಂ ಉದ್ಯಚ್ಛೇ ಯಚ್ಛ ಉದುದ್ಯಚ್ಛೇ ಯಚ್ಛೇ ಬೃಹಸ್ಪತೇರ್ ಬೃಹಸ್ಪತೇರ್ಯಚ್ಛೇ ಯಚ್ಛೇ ಬೃಹಸ್ಪತೇ ಬೃಹಸ್ಪತೇರ್ಮೂರ್ಧ್ನಾ ಮೂರ್ಧ್ನಾ ಬೃಹಸ್ಪತೇರ್ ಬೃಹಸ್ಪತೇರ್ಮೂರ್ಧ್ನಾ ಮೂರ್ಧ್ನಾ ಹರಾಮಿ ಹರಾಮಿ ಮೂರ್ಧ್ನಾ ಮೂರ್ಧ್ನಾ ಹರಾಮಿ ಹರಾಮ್ಯುರೂರು ಹರಾಮಿ ಹರಾಮ್ಯುರು ಉರ್ವಂತರಿಕ್ಷಮಂತರಿಕ್ಷಮುರೂ ಉರ್ವಂತರಿಕ್ಷಂ ಅಂತರಿಕ್ಷಮನ್ವನ್ವಂತರಿಕ್ಷಮಂತರಿಕ್ಷಮನು ಅನ್ವಿಹೀಷ್ಯನ್ವನ್ವಿಹಿ ಇಹಿ ದೇವಂಗಮಂ ದೇವಂಗಮಿಹಿ ಹಿ ದೇವಂಗಮಂ ದೇವಂಗಮಸ್ಯಸಿ ದೇವಂಗಮಂ ದೇವಂಗಮಮಸಿ ದೇವಂಗಮಿತಿ ದೇವಂ ಗಮಂ ಅಸೀತ್ಯಸಿ ಓಂ
1: ಓಂ ನಮಃ ಶಿವಾಯ. You are listening to Shaivam.org Radio, the 24/7 spiritual channel from Shaivam.org.

ಸೂರ್ಯಾಯ ನಮಃ ನಾನಾವಿಧ ಪರಿಮಳ ಪುತ್ರಪುಷ್ಪಾನಿ ಸಮರ್ಪಯಾಮಿ. ಏಕಾದಶ ಕಲಸ ಪೂಜೆ. ಓಂ ಶಿವಾಯ ನಮಃ, ಓಂ ರುದ್ರಾಯ ನಮಃ, ಓಂ ಪಶುಪತಯೇ ನಮಃ, ಓಂ ನೀಲಕಂಠಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶರ್ವಾಯ ನಮಃ, ಓಂ ಈಶಾನಾಯ ನಮಃ, ಓಂ ಪಿನಾಕಿನೇ ನಮಃ, ಓಂ ವೃಷಭಧ್ವಜಾಯ ನಮಃ, ಓಂ ಶಂಕರಾಯ ನಮಃ, ಓಂ ಮಹಾದೇವಾಯ ನಮಃ.

ಆದೇವ ಕೋಟಿ ಸೂರ್ಯ ಪ್ರಕಾಶಕ ಭಕ್ತ್ಯಾಹಂ ತೇ ಪ್ರದಾಸ್ಯಾಮಿ ಶ್ರೀಕುರುಷ್ವ ದಯಾನಿದೇ ಕರ್ಪೂರ ನೀರಾಜನಂ ದರ್ಶಯಾಮಿ ಯಸ್ಯಾಜ್ಞಯಾ ಜಗತ್ಸೃಷ್ಟಾ ವಿರಿಂಚ ಪಾಲಕೋ ಹರಿಃ ಸಂಹರ್ತಾ ಕಾಲ ರುದ್ರಾಜ್ಞ

ಸೂರ್ಯಾಯ ನಮಃ ಅನಂತಕೋಟಿ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಪಂಚಾಕ್ಷರ ಜಪಂ ನಮಃಶಿವಾಯ ನಮಃಶಿವಾಯ ನಮಃಶಿವಾಯ ನಮಃಶಿವಾಯ ನಮಃಶಿವಾಯ. ಅರ್ಘ್ಯಪ್ರದಾನಂ ಅದ್ಯಪೂರ್ವೋಕ್ತ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಾಂ ಶುಭತಿಥೌ ಸೋಮವಾರ ಪುಣ್ಯಕಾಲೇ ಸಾಂಬ ಪರಮೇಶ್ವರ ಪೂಜಾಂತೇ ಅರ್ಘ್ಯಪ್ರದಾನಂ ಉಪಾಯನ ದಾನಂಚ ಕರಿಷ್ಯೇ.